ಖಾಣದಾನ ತೋಡ ಪಾಪಿ ಖಾಣದಾನ ತೋಡ ಪಾಪಿ ಪೀಣದಾನ ಓ ಜಿಂದ ಜಾಂದಿಯೇ ಖುರಾಕ ನಾಳ ಪಾಳದಿ ಜಿಂದ ಜಾಂದಿಯೇ ಖುರಾಕ ನಾಳ ಪಾಳದಿ ಮೇಡಿ ಕಟ್ಟ ಗಂಡು ಬೇಡಿಕ ಜದು ಮಾರದಿ ಪಡ.

ಖಾಣ ದಾನ ತೋಡ ಪಾಪಿ ಖಾಣ ದಾನ ತೋಡ ಪಾಪಿ ಪೀಣ ದಾನ ಓ ಜಿಂದ ಜಾಂದಿಗೆ ಖುರಾಕ ನಾಳ ಪಾಳದಿ ಜಿಂದ ಜಾಂದಿಗೆ ಖುರಾಕ ನಾಳ ಪಾಳದಿ ಮೆಡಿಕ ಡಂಡು ಬೇಡಿಕ ಜದು ಮಾರದಿ ಪಡ.